0: ಇದ ಹಾಸ್ಪಿಟಲ್ ಸರಿ ಎಸ್ಎಲ್ಐಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮ್ಯುಗನ 11th ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ 1460 ಇಕ್ಮವೈ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕುಮೆನ್ ಮವಕುಮೆನ್
1: ವಾವ್ ಲಕ್ಷ ಗಾನಕ್ ವಟಿನ ಲಸ್ಸನ ಬೈಕ್ ಎಕ ಸಲ್ಲಿ ದೇಲಮತ ಗತ್ತೆ
2: ಐ ದನ್ನೆ ನದ್ದ ಅಡುಮಡು ಮೂಲಿಕ ಗೆವಿಮಕ್ ಕಲಾಮ ಕೆಡಿ ರೈಸ್ ಮೋಟರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಡೆಕಿಂಗ್ ದನ್ ಲೀಡರ್ 125 ಬೈಕ್ ಎಕ ಗನ್ನ ಪುಲುವಾ ದನ್ಮ ಕಥಾ ಕರನ್ನ 0773523535
3: ಶಕ್ತಿಮತ್ ಸಮಾಗಮಕ ಬುದ್ಧಿಮತ್ ಆಯೋಜನೆಯ ಮಾಸ ಬಿಸಿ ಪಾಕ ಸ್ಥಾವರ ತನ್ಪತುವ ಕಲ್ಪಿರಿಮೇದಿ 14% ಸಹ ಜ್ಯೇಷ್ಠ ಪೂರ್ವ ಸಂಧಾ 14.5% ಅಸಮ ಸಮಪೊಳಿಯಾ ಎಲ್ ಪಿ ಸ್ಥಾವರ ತನ್ಪತು ವಿತ್ ರೇಟಿಂಗ್ ಎ ಮೈನಸ್ ಎಲ್ ಕೆ ಎ ಔಟ್ಲುಕ್ ಸ್ಟೇಬಲ್ ಲಿಯಾಪದಿಂಚಿ ಮೂಲ್ಯ ಸಮಾಗಮಕಿ
4: ಮೇದಾಪಾರ ಎಲ್ ಪಿ ಎಲ್ ಕ್ರಿಕೆಟ್ ಉಣಸುಮ ಜುಲಿ 17 ದಾಸಿಟ ಸಜೀವೀವ ಪ್ಯೂರ್ ಮೊಬೈಲ್ ಆಪೆಕಿನ್ ಫ್ರೀ ಬಲನ್ನ ಎಸ್ ಎಲ್ ಟಿ ಮೊಬಿಟೆಲ್ ಪ್ಯೂರ್ ಟಿವಿ ನಿಲ ವಿಕಾಶನ ಸಹಕಾರು
5: ದೀವಾ ಫ್ರೆಶ್ ಡೈಲಿ ಅಲರ್ಟ್ ಎದಿನಿಂದ ಒಬ್ಬ ಅಂದಿನ ಪ್ರಿಯತಮ ಎಂದುಂಬಲ ಕೊಲರೆಕೆ ಸಹ ಅತ್ಯಟ ದಾಡಿ ಸಹ ದೂಬಿಲಿ ಪೆಲ್ಲಂ ಸಹ ಅನಿಕುತ್ ಎದಿನಿಂದ ಪೆಲ್ಲಂ ಒಬ್ಬಟಾತ್ ಪ್ರಶ್ನೆಯಾಗ್ ಪಿಯತಿ ಬವ ವಾರ್ತಾ ವನವಾ
6: ಏ ನ್ಯೂಸ್ ದ ಫರನೈ ಎದಿನದ ಕುಲು ಪೆಲ್ಲಂ ಮಲಟ ಹೊಂದಮ ವಿಸುಂದಮ ಮಂದಾನ್ನ ಸ್ಟ್ರೀಟ್ ಫೈಟರ್ ತಾಕ್ಷಣೆ ಸಮಗೆನ ನವ ದೀವ ಫ್ರೆಶ್ ವ್ಯಾಡಿ ಮಹಾಸ್ಯಾಕ್ ನತು ಅಡು ವಿಯದಮಕಿನ್ ವ್ಯಾಡಿಮ ಪಿರಿಸಿದು ಬವಕ್ ಲಬೆನ ಎದಿನದ ಪೆಲ್ಲಂ ಮಲಟ ಹೊಂದಮ ವಿಸುಂದಮ ನವ ದೀವ ಫ್ರೆಶ್
7: ಬುದ್ಧಗಯಾವೇದಿ ಒಬೇ ದೋತಿನ್ ಸಕಸ್ಕರಣ ಕಿರಿಯಾಹಾರ ಪಿನ್ಕಂ ಸಹ ದಾನಶೀಲ ಭಾವನಾ ಪುರನ್ನಟ ಸುದುಸುಮ ತನ ಟ್ರಾವೆಲ್ ನೆತ್ ಪಿಟತ್ವೀಮ ಆಗೋಸ್ತು ಸಿಟ ಡಿಸೆಂಬರ್ ಅಮತನ್ನ 0112-863-363-76-76-72
8: FM 95.8 Net FM Divaina Pura
9: වෙලාව උදේ 9යි දැන්.

0: ಇದು ಹಾಸ್ಪಿಸ್ ಪಾಲಿಸಿ ಎಸ್ ಎಲ್ ಐ ಸಿ ಲೈಫ್ ಜೀವಿತ ರಕ್ಷಣ ಒಪ್ಪಿಮಿಯನ್ ಟೈಮಿರುವ ಲೆವೆಂತ್ ಬೋನಸ್ ಪ್ರತಿ ಲಾಭೆ ಅಗಯ ರುಪಿಯಲ್ ಕೋಟಿ ಎಕ್ದಾಸ್ ಹಾರಸೆ ಹೆಟ ಇಕ್ಮವಾಯಿ ಶ್ರೀಲಂಕಾ ಇನ್ಶೂರೆನ್ಸ್ ಲೈಫ್ ಬಿಯಕಮಿನ್ ಮಾವಕಮಿನ್
1: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆಲ್ಲ ಬಾಗನ್ನ ಬಿಂದು ಹೆತ್ತವೈ ತುನ್ಸಿಯ ದಾತುನ ಇತಿಹಾಯ ತಿಸಾಯ
2: ಮೇದಾಪಾರ ಎಲ್ಪಿಎಲ್ ಕ್ರಿಕೆಟ್ ಉಣಸುಮ ಜುಲಿ ದಾಹತ್ವನ ದಾಸಿಟ ಸಜೀವೀವ ಪಿಯೋ ಮೊಬೈಲ್ ಆಪ್ಕಿನ್ ಫ್ರೀ ಬಲನ್ನ ಎಸ್ಎಲ್ಟಿ ಮೊಬಿಟಲ್ ಪಿಯೋ ಟಿವಿ ನಿಲ ವಿಕಾಶನ ಸಹಕಾರು
3: ಹೃದರೋಗ ಸ್ನಾಯು ರೋಗ ಆದರೈಟಿ ಸೆತಲು ಉಬ್ಬಿಟ ತಿಬಿನ ಊ ನೇಮ ರೋಗ್ಯಾಕ ನಿಟ್ಟಾವಟ ಸುವ ಕರಗಾಂದ ಸಿವನಗಲ ಕಮಲ್ ಬಂದುಲ ವಿಧವಾದ ಹಮುವನ್ನ ಆಯುಮ ಆಯುರ್ವೇದ ವಿಧಮೆದುರು ಭೋಗ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು ಐ ಹತ್ಸಿ ಹತ್ತೆ ತುನೈ ದಿಸಿ ಹತ್ತೆ ತುನೈ ಪನ್ಸಿಯ ಹತ್ತಲಿಹ
4: Wake up.
5: Sattu Hormones. Alpha Studio.
6: Davasatam Onakarana Vitamins. Alpha Studio.
5: Yes. Yes. Energy Morning Vibe ka teka Davasama Suma Karaganna.
6: Rateema Taruwanke Dakshataayeka Satutin Davasa Patan Ganna.
7: Good morning.
5: Satya Davaswala Uday Hayata. Alpha Studio with Kasuni and Lehansa. WhatsApp 0711 95 95 95. Net FM Facebook Live.
8: ත්‍රීවිල් එකට තෙල් ටික ගහන්නේ කොහොමද කියලා කල්පනා කර කර හිටියේ. එයාට කතා කරලා හොඳට ඇමතුවා. මේ රුපියල් 5000 එයා දුන්නේ.
9: පාට හතේ පැය තුනේ සතිය ගානේ මුදල් තෑගි දිනන්න සූදානම් ඉන්න.
10: අරුණ

ಅಕ್ಕನಾಥ ವೂ ಅಪ ತಥಾಗತ ಸಮ್ಮಾ ಸಂಗ್ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೆನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

0: ஹாஸ்பிஸ் பாலிசி எஸ்எல்ஐசி லைஃப் ஜீவித ரக்ஷன் ஒப்புயமியன் டைமிருன 11th போனஸ் பிரதிலாபி அகைய ருபியல் கூட்டி 1460 இக்மவாய் ஸ்ரீ லங்கா இன்சூரன்ஸ் லைஃப் பியகுமின் மவகுமின்
1: மேதா பார எல்பிஎல் கிரிக்கெட் உணுசும ஜூலி 17 வனதா சிட்ட சஜீவீவ பியோ மொபைல் ஆப்பிக்கின் ஃப்ரீ பலன்ன எஸ்எல்டி மொபிடல் பியோ டிவி நில விகாஷன சகாரு
2: ಕ್ವಿತರಾಕ್ ನೆವೇ ಬೇಕ ಡಿಜೆ ಅಟ್ಯಾಕ್
3: ನಾನ್ ಸ್ಟಾಪ್ ರಿಮಿಕ್ಸ್ ರಿಮೇಕ್ ಎಕಟ್ ಹ್ಯಾಪಿನ ಡಿಜೆ ಬ್ಲಾಸ್ಟಿಕ
2: ರೇಡಿಯೋ ಇತಿಹಾಸ ಪ್ರಥಮ ವತಾವಟ ಲಾಂಕೆಯ ಸುಪಿರಿ ಡಿಜೆ ತಾರು ಮುಹುನಟ ಮುಹುನ ಗ್ಯಾಟನ ಡಿಜೆ ಅಟ್ಯಾಕ್ ಶೋಯಕ
3: ನೆಟ್ ಎಫ್ಎಂ ಡಿಜೆ ನೈಟ್ ಫೇಸ್ ಟು ಫೇಸ್ ಅಟ್ಯಾಕ್ ಶೋ ಅಟ್ಯಾಕ್ ಶೋ
2: ಲಂಕಾ ಮುದಾನ ವಿಲಂಗ ಡಿಜೆ ಸ್ಟಾವಿನ ಕೆಮತಿ ನಾಮ್ ಒಯಾ ಡಿಜೆ ಪ್ಲೇ ಕರನ ಪಹದಿಲಿ ವಿಡಿಯೋ ದ್ಯಾನ್ ಮಾಪಿಟ ವಾಟ್ಸಪ್ ಕರನ
3: ಬಿಂದುವೈ ಹತ್ಸಿಯ ಕೊಲಹಾಯಿ ಅನೂಪಹಾಯಿ ಅನೂಪಹಾಯಿ ಅನೂಪಹ ನೆಟ್ ಎಫ್ ಎಂ ಡಿಜೆ ನೈಟ್ ಫೇಸ್ ಟು ಫೇಸ್ ಅಟ್ಯಾಕ್ ಶೋ ಮೇಸಿಕುರಾದ ರೇ ನವೇಟ
4: Brought to you by Rasan Ahara Pinayanu My Cola Vethin My Guava My Tamarind My Blueberry Atulu Rasa Pella Heels Cargills Apiko Satoso Supiri Velanda Salvalin My Cola Ape Rate Ape Madeak
3: Net FM DJ Night